ಚಿಕ್ಕು ಬಾಬನು ಸರ ನದಿ ಚಿಕ್ಕನು ಮಯನು ಸರ ನದಿ ದಚಿಕೋಂದಚಿಕೋಂ ದಚಿಕೋಂ.